0: ಕಂಚನ್ ಬಿಹರುದಾಯಿತಾಯಿ ಹನುಮಾ ಹೇ ವೀರಹು ಪಾಟಲಿ.
1: ಎಸೆ ಗರಿ ಖರ್ಸಾಂಗ್ಕು ಗೋರ್ಖಾ ಜನ ಪುಸ್ತಕಾಲಯಮಾ ಪನಿ 212 ಭಾನು ಜಯಂತಿ ಪಾಲನ ಗರಿಯೋ.
2: ಗೋರ್ಖಾ ಜನ ಪುಸ್ತಕಾಲಯ ಖರ್ಸಾಂಗ್ ಕಾರ್ಯಕಾರಿ ಸದಸ್ಯ ಶ್ರೀ ಪ್ರೀತಮ್ ಕುಮಾರ್ ಛೇತ್ರಿ ಛೋಟುಮಾ ಧನ್ಯವಾದ ಜ್ಞಾಪನ ಕಾರ್ಯಕ್ರಮ ಪಶ್ಚಾತ್ ಹಾಮಿ ಆಜಿರುವ ಪ್ರತಿಯೊಂದಕ್ಕೆ ಫಲಾಫಲ ಘೋಷಣೆ
3: ಮಹೋದಯ ಸಮಯ ಸೋಜೆ ಆಜ ಸಂಪನ್ನ ಸಹಭಾಗಿ ಸಹಿತೈ ಗೋರ್ಖಾ ಜನ ಪುಸ್ತಕಾಲಯ ಪಕ್ಷಬಾಟ ಆಭಾರ ಪ್ರಕಟ ಗರ್ನ ಚಾಹನ್ಛು. ಯತಿ ಜನಾಂಗಕು ನಾಮ ಉಲ್ಲೇಖ ಗರ್ದಾ ಸಾಯದ್ ಕಸೈಕೋ ನಾಮ ಛೋಡಿನ ಜಾನ್ಛ. ಯೋ ಧನ್ಯವಾದ ಜ್ಞಾಪನಕೋ ಕಾಮ ಏಕದಮೈ ಔಪಚಾರಿಕ ಕಾಮ ಹೋ. ತ್ಯಸ ಕಾರಣಲೇ ಗರ್ದಾ ಮೊ ಸರಳ ಸಮಯಲಾಈ ಧ್ಯಾನಮಾ ರಾಖೇರ ಧನ್ಯವಾದ ಜ್ಞಾಪನ ದಿನೆ ಪ್ರಯಾಸ ಗರ್ದೇಛು. ಸರ್ವಪ್ರಥಮ ತ ಪ್ರಮುಖ ಅತಿಥಿ ಮಹೋದಯ ಉಹಾ ಸ್ವಯಂ ಉಪಸ್ಥಿತಿ ಹುಣ ಸಕೆ ತಾಪನಿ ಉಹಾಲೆ ಆಪ್ನ ಪ್ರತಿನಿಧಿ ಯಹಾಂ ಪಠಾಇದಿನು ಭಯೋ ರ ಉಹಾಂಕ ಪ್ರತಿನಿಧಿ ಶ್ರೀಮಾನ್ ಅರ್ಬಿನ್ ಅಹಮದ್ ಜುಲಾಯಿ ಹಾಮಿ ಆಯೋಜಕ ಸಮಿತಿಕ ಪಕ್ಷಬಾಟ ಆಭಾರ ಪ್ರಕಟ ಗರ್ದಛು. ಅನಿ ವಿಶಿಷ್ಟ ಅತಿಥಿಗಣ ಜದಿಲು ಪನಿ ಹಾಮ್ರೋ ನಿಯುಕ್ತಲಾಈ ಸ್ವೀಕಾರ ಗರೆರ ಆಜ